0: ಶಿಷ್ಟೇ
1: ನಮೋ ತಂತ್ರ
0: ಸದಾ ಸಚಿದಾನಂದ ಸರ್ವಂ ಪ್ರಣಾಸೀ ಅನುಪೇ ರೂಪೇ ಸಮಸ್ತಲ್ ನಿವಾಸೀ ಪರಂ ಪರಂ ಪರಮೇಶ್ವರ ಪುಷ್ಪಾಲಿಂಗ ಸದಾ ಸರ್ವದಾ ಸಿದ್ಧಾತಾ ದಯಾಲಂಗ ಜಲೆ ಹೈ ಥಲೆ ಹೈ ಅಭೀತ ಹೈ ಅಭೇ ಹೈ
1: ಪ್ರಭು ಹೈ ಅಜೂ ಹೈ ಅದೇಸ ಹೈ ಅಪೇಸ ಹೈ ಪುಚಂಗ ಪರ್ಯಾತಿ ಶಂದ
0: ಅಗಾದೇ ಅಬಾದೇ ಅನಂದೀ ಸ್ವರೂಪೇ ನಮೋ ಸರ್ವಮಾನೇ ಸಮಸ್ತಿ ನಿಧಾನೇ
1: ನಮಸ್ತಂಗ ಪರಮಾತ್ಮೇ
0: ನಮಸ್ತಂಗ ಗಂಜೇ ನಮಸ್ತಂಗ ಪಂಜೇ ನಮಸ್ತಂಗ ಕಾಲೇ ನಮಸ್ತಂಗ ಪಾಲೇ ನಮೋ ಸರ್ವದೇಶೇ